ಪಮ್ನಮಗ್ ಅರೆಂಬನೆ ಖಂಗು ನಂಗಿ ಐಗಿ ಖಾಯ್ದೆನಾ ಅಭವತ ಖಲುದನಾ ನುಂಗಾಯ್ವ ತೀರಿವ ಹೇ ಮಿಯೋಯ್ಬಾ.

ಕಣ್ಣಾಗಿ ಸುನಟ್ಟೆ ಐಗಿ ಪುಂಚಿ ಲೈಸಮ್ ರೋಶ್ನಿಗಿ ಖೊಂಜಲ್ದಿ ಮಥಂಡೆ ಲೊಕ್ಕ ಸರಿ ಬೇಷೆ ಇಸೈಗಿ ಸೈರಿಂಗ್ ಬಾ ನೋಂಗ್ ಢೋಂಬಂ ಮಂಗೋಲ್ ಜಾವು ಕುದೋಲ್ ತಮ್ಜರಿ ತಾವಿರಸಿ.

ಸೈಸಕ್ ಪಿ ಅಮಗೆ ಸೈದ ಆಕಾಶವಾಣಿ ಇಂಫಾಲ್ಗೆ ಮಣಿಪುರಿ ಮತಮ ಇಸೈ ಅಮದಿ ಮಣಿಪುರಿ ಫಿಲ್ಮ್ ಇಸೈಗೆ ಸೈಸಕ್ ಪಿ ಸುನಿತಾ ನೇಪ್ರಮ್ಗೆ ಇಸೈನೆ ಅದೊಮ್ನ ಮತಮ ಮತಂಗ ತಾಬಿರಿಬಸಿ ಹೌಜಿಕ್ ಸೈಸಕ್ ಪಿ ಅಸಿಗೆ ಅರೋಯಿಬ ಇಸೈದ ತಾಬಿರಸಿ ಥಾಮೋಯ್ನದಿ ಕೌಹೌರಿ ಫಿಲ್ಮ್ಗೆ ರಾಜ್ಯನಿಯ ಕೋಪಮ್ನ ಸೈರೆಂಬ ಹಾಮೋಮ್ ನಬನ ಸೈರಾಂಗ್ಬ ಸೈಸಕ್ ಪಿ ಅಸಿಗೆ ಇಸೈ ಕುಡೋಲ್ ತಮ್ಜರಿ ತಾಮಿನಸಿ

ತಾಂಜಲಿಬ ಇಸೈ ಎಸ್ಸಿಗಲು ಇನ ನಸಿಗೆ ದಮಕ್ತದಿ ಗುಡ್ ಆಫ್ಟರ್ನೂನ್ ಲೇಡೀಸ್ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಸಂದೋಕ್ಚಬ ಮತಾಂಗಸದ ಲೋಯಿಸಜರಿ ಥೌರಂ ಸರುಕ್ ಯಾಬಿಕಿಬ ಮದಿ ಥೌರಂ ತಾಬಿರಿಬ ಖ್ವಾಯಿ ಪುಮ್ನಮಕ್ಪು ಅಮುಕ ಹನ ಥಗಪ ಫೋಂದೋಕ್ಚರಿ ಟ್ರಾನ್ಸ್ಮಿಷನ್ ಅಸಿಪು ಪುಬಿರಿಬ ಇಂಜಿನಿಯರ್ ಸಿಂಗ್ ಲೈಶ್ರಮ್ ಶರದ ಮದಿ ದೇವ್ಜೇನ್ ಪೋಚ್ಸಂಗಬಂ ಡ್ಯೂಟಿರು ಮ್ಯಾನೇಜ್ಮೆಂಟ್ ಲೈಬಿರಿಬ ಶುಡಿ ಲಂಗೋಮ್ ಅಮದಿ ಅದೊಮ್ಗೆ ಟೆಲಿಫೋನ್ ಓಕ್ಚಕಿಬಿ ಮೆರಿನಾ ಓಯ್ನಾ

ಅದನ್ನು ಥೋರಂ ತಾಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚಾನೆಲ್ದಗಿನಿ ಹೌಜಿಕ್ ಗೀತ್ ಮಲಾ ಥೋರಂಗಿದಮಕ್ ವೈಖೋಮ್ ಚಿಂಖೈ ಗಾನ್ಬದ ಖುಷಿ ನಜರಿ.

ಮತಮಿಸೈಗಿ ಮಥಂಗ್ ದಾಮುಕ್ ತಾಮಿನಸಿ ಧನವೀರ್ ನಾವ್ರಿಮ್ಗೆ ಮಯೇಕ್ತ ಹಿದಂಗ್ ಮಯುಂ ರಾಹುಲ್ ಶರ್ಮನ ಸೈಸಕ್ಲಿಬ್ಬ ಮತಮಿಸೈನೆ ಥಾಜರುದಬ ಲಮ್ಲಾನ್ಬಿ ಕನಾನ ಥಮುಯ್ಗೆ ನುಶಿಬೋ ಇರಪ್ಪ ಸಮ್ನರಂದಬ ಲಂಬಿದ ಖುತ್ಸಮ್ನನ ಚಟ್ಮಿನರಪ್ಪ ತಮ್ಲಂಬನನೆ ನಂಗ್ ಐ ಅಮತ್ತ ಓಯು ಹಾಯ್ನಾ.

0: Allora, qua se dai un hang a walking chat preciso, pane non hai in sé. Tom già ad una casa fa già no. Ehi, Tom già, Tom già. Lei tu mi già la ne. Cavo di sine cari oriva. Cavo ne ta vino pavo panin tre hai saita. E la mai hang du mo da mi si mi na gi pao mo ta a mari si le ga ma ga ta po me ga.
1: Pau, namaste.
0: Namaste, namaste.
1: Commando. Thank you. Yes, sir.
0: Babu, khui tum sa kai sa khai babu. Ma do noi me am la kan he na chara thu ki tum lang ni ma ne ne hey. Hey, tum sa. Hey, bro.
2: Sir.
0: Hey, si bai xin ni kok sa lo. Nang ni sang thang na bu do. Ma yam sa sa bi jo tho. Nang ni tap thu ni tam no. Kha ba.
1: Sir.
0: Adu di nang sa thabuk sa ka dam ni na. Tum sa na ere to isi. Kai yum khar sa sa ko da na.
1: Sarai thaba muru salu bna fatabra
0: oh okay adabo aina haiga dabdi
1: haibu cha
0: yimno bo mur phona mangan bai bse ki pandam nai gaidong wenda su makhoi da khone kok nan jaroi da bane ai thaza puna mak nangi na phom thamle okay you can go
1: yeah sir
0: haibunga babu nga si di pai sha wari khra sa sine ha haibu kani no na hanla tawle bse bo ಐನು ಕೇದೋ ಗೆ ಬಾಬು ಯಂ ಮಸ್ತಾ ಹಲ್ಲ ಮಲ್ಲೆ ಹಬ್ಸಿ ಕೌಡೇನ ಹಾ ಕ್ಯಾಂ ಕ್ವಿರೇನ ನೋ ಯು ಮಸ್ತಾ ಲಾಗ್ತಿರ ಬಸ್ಯಾ
3: ಬಾಬು ಐ ಟ್ರಾನ್ಸ್ಫರ್ಡ್ ತೋಲೆ ಐ ಹೋಜಮ ಬಿಸಿಂಪೋಡ ಹೈದ ಜಗದ ಬನೆ ಬೌ ಸಿಂತಂ ಪಾಬುಂಗ ದ ಖಂಗಲಂ ಗೈ ತೋನೆ ಸಿಂಜರ
0: ಆಯ್ ಆಯ್ ಮೀ ನಂಗಾನೆ ವಫಂ ಪುನಮುಸೆ ಐ ತಾವ್ ದ ಯಾಮ್ನ ವಾರೆ ಕೋ ನಾ ಖಿತಂ ದ ಹಲ್ಲೋ ಹೈ ಬುಂಗೋ
3: ಮೀ ನಂಗಾನ ಬತಾ ಬೋ ವಾರೆ ನಾ ನೋ ನಿ ಮಂಗಾನ ದ ಸುನೋ ಕೇನೆ ಬಾಬು ಮೀ ವಾಂಗ ನಂ ಮೇ ಸಿಂದ್ರ ಐ ಕೋಯ್ ಕೈ ಬುದೋ ಬಿರ ಬೋ ನಂಗ ಸರ ಬೋ ಮೋಲ
0: ಹೈ ಬುಂಗೋ ಇಪಾನ ಕನ್ಬದನೆ ಇಪಾಯಿ ಥವಾಯಿ ಮನಿ ವರಬ ಅಮತ್ತಂಗ ಅರಬನ ಹಾಸೆ ಮಫಂ ಖಂಗ್ರ ಮಾಂಗ್ ಕಿದ್ರ ಹೈಬಗಿ ತಮುಕ್ತ ಇಪಾಗಿ ತಮು ಇದ ಸಿಂಗ್ನ ಪಾವರ ಬನಿನೆ ಬುಮ
3: ಬಾವ ಮಿಯೋಯಿ ವೆಬ್ಸ್ ಒಮೋರತೆ ಬೋಗ್ಲಬದಿ ನೋಮಂತ್ರ ನೋಮ ಸೋನ ಸಿಬತಾಬನೆ ಸಿಬಗಿ ತಮ ಅಖುನ ಕರಿಗಿ ಮಿಪಾರೆ ಗುನಿ ಬಾವ ಮಿಪಾಯಿ ಬಂ ಥೋಕ್ತನೆ ಬಾವ
0: ಜಮೆ ಮಿಯೋಯಿ ವೆಬ್ಸ್ ಅಮು ಪೋಲಬದಿ ಅಮು ಸಿಬಾಯಬಸೆ ಮಸಾಲಾ ತಾಬನೆ ಅದುಬೋ ಸೀನಿ ಖಂಗ್ನ ಖಂಗ್ನ ಮೈನು ಮುನು ಸೋಂಗ್ಸಿನ್ ಮದಿ ಪತ್ತೆದನ ಹಾ ಯೋಯ್ na hing sha gi thaba do thado ha ne gi ma taw gum na amu ta di ing ne sing ne le u ke do bgin hai bu ga
3: babu ai bo suno oram bro ai bo suno oram bro babu ai bu kana na hing cha bolan chi ai bu kana sain cha bolan chi chume chume ai uniform service tel hewre ma khoi na uniform ai khoi bu ai ha bu yeng na bo in lou do na ai ngo na khulai thao ai bo ka tra halo ai pen da taw roi ma du dina ta da na ka shi khang che dra bu nu pi ang ang ko le ta thap si bu ಕನಗೆ ತಮೋರೆ ಕಾಂಗ್ರೆಸ್ ಲೈ ಬಂಗ ಮರೆ ಬಾಬು ಐ ಪೊಸಿಷನ್ ಹೆಂಗಿ ಮಕೈದಿ ಮಕೋಯ್ಬು ನಸಿಗಿ ಮಾಲೆಮ್ಸ ತಮ್ಲೋಯ್ ಕೋಯ್ನ ನಮ್ಲೈ ಬ ಹಾಚಿ ಸನು ಮಸಿದೈ ಕೈಸು ಸಿಗ್ನ ಬೋಗ್ದೆ ಬಾಬು
0: ಓಯ್ನೆ ನಂ ಹರೆ ವಾಪಂ ಪುನ ಮಕ್ತೋ ಅರಾನ್ ಮಮತ ಯಾಕ್ದಿನೆ ಅದಬು ನುಪಿ ಅಂಗಾಂಗ್ ಯಾವಿ ಹಾಬ ಕಾಂಗ್ ದಬದಗಿ ಪೊಲೀಸ್ ಗಾರಿ ದೇಕ್ ಟೆಕ್ ಟೋಟ್ ಮನಿ ದೋ ಅಮ್ನ ಕೋಯ್ ದೇಕ್ ಟೆಕ್ ಟೋರ ಮೆ ಸಿಂಗ್ ದೋ ಕನ ಮ ಯಾಲು ನೋ ಹಾಬ ದೋ ನೈ ನಸಿ ಬೋರು ಕಮಂಗ ಮಬ್ರನೆ ಹಾ
3: ಐ ಕಂಗ್ ಬಾಬು ಲೈ ಬಾಕ್ ನಿಂಗ ಮಸಾಬಾ ಲೇಬಕ್ ಸು ಮಂಗನ ನೋಹನಬ ಲೇಬಕ್ ನಿಂಗ ಬಸಬ ಕುರಾನ್ ಮಸಿಂಗ ನತನ ಕರಾ ಹೋಯಿನ ಬಾಬು
0: ನುಮಾ ಇಪಾಸ್ ಮನೆ ನಸಿ ಫಾವಿ ಮನುಮದ ಹೈ ಇನ್ ಬಿ ಇನ್ ತಪಿ ಐಗಿ ಮೌದ ಮಹಾಕಿ ದ ಮುಕ್ತ ಕಲ್ಲು ಬದ ಇಪಾಗಿ ತಮೋಸೆ ನಸಿ ಫಾವ ನನೆ ಮಿಲು ಪಿಯಂ ಕಂಗನ ಲೇರಿ ಬನಿನ ಮಹಾಕ ತ ಸುನತನ ಪಿಕ್ಲಿ ಬಾಗಿ ಸುದ ಮದನ್ ಮರೋನ್ ಸೇಂಗ್ ಬೋ ಸೇಂಗ್ ಬಾತ ಬೋಯ್ ಪುಪು ಹೈನ ಕೌಬದ ನಸಿ ಫಾವಲಿ ಪಾಗಿ ನಾ ಕುಮನ ನಿಲಿನ ಹೆ ನಿ ಪಮಚಾ ಪುನ ಮದೋ ಈಶ್ವರ ಗೆ ನುಮ ದಮ ನೆ ರ ಕಟೋಕ್ಸಿ ನಾ ಪಿ ಬಾ ಹೆ ಬಸ ಮು ಚಾವ ಬಾ ಚೋ ವಲ ಮನ ಕುಮ ಮ ಲೈ ತಮ ನಿ ಲೈ
3: ನಾ ಪಿ ಬಾ ನಾ ಪಿ ಬಾ ನಾ ಪಿ ಬಾ
0: ಪಮಚಾ
3: ಮು ಕುಯ ನ ದ ಪಾವುಂ ಈಶ್ವರ ಗೆ ಪಿ ಕಿ ಬ್ರೋ ಪಾವುಂ ಗೆ ಮು ಗೆ ನಾ ಪಿ ಕಿ ಬ್ರೋ ಐ ಕನಾ ಬಸ ನಾ ಪಿ ಬಂ ಗಮ ಲೈ ಐ ಕನಾ ಬಸ ನಾ ಪಿ ಬಂ ಗಮ ಲೈ ಪಾವುಂ
0: ಐ ಕನಾ ಬಸ ಪಮಚಾ ನಂ ನಿ ಪಾ ಯುವಾ ಸಂ ತಿ ತಾ ಕೋ ಪೆ ದೋ ಬಗೆ lambda musle le ping khne musle lambda musle pok pri lambda musle chao pri imam ti machane ai khoi chil nau ni na pi bai musle tara ang mang ma hatung lu bta re bti ng si ma le ba manipur se ma le musle mami mut khi bian le
3: mut khar sano mut khar sano
0: ni phom sa
3: o yok sano ma le musle kang da mu du re ya pa ba sorry ba ai kitang sau kra ma le ai sa nam ta ba ba ಸಿಲುಪಾಲಿಸ್ ತರಾಸೆ ಬಾಬುಂಗ ಸಿನ್ ಮಸಿನಬಿ ಹ
0: ಇಪಾರಿ ಥೋದೋನ ಸೇನ್ ಗಿ ದರ್ಕಾರ್ ದಿ ವೋಯ್ತಿ ಹೈ 이빠는 밤마디 이빠의 자이몽을 맨날 해라가 아래를 이때 짜나봐 놈 신어보기 뺨도 모두 걷더니네 이빠는 밤마디 이놈아
3: 바보 나사하나 바보 못 믿고 엄마다 미라이자대 아들보 용시다 일랑인데 아이까나보 이행들은 용시다 나와하며 바보 벌레 폼캉드라바 반통캉드라바 농래 여면은 나사하기 뿌치고 허문드라 보여 아이 용시다 일랑인데 바보 아이 잘하게 바보 아이 잘하게
0: 이 범죄자, 어, 박이 내리신, 나 이빠나 할부 인디되고 노무들 노무디 이빠나 할부 와이싱도 능생 넣고 못 담다 나 능엄 너부디 수월 물 나거니 꼰나를 신.

0: ಅದು ಇರುವುದೇ ಐ ಅಮುಖನ ಹಿಂಗಲಕ್ಕನೆ ಅದುಗ ಐಬು ನುಂಗ್ಶಿವಿದ್ರವದೆ ಐದಿ ಅಮುಖನ ಸೇರುಗನೆ ಅಸೇ ಹಾಯ್ದುನ ಯಾಮ್ನ ನುಂಗಾಯ್ತನ ಮಮ್ಮಂಗ್ದ ಉರಮ್ಮಿ ನುಪಿ ಅದು ಮಿಕಪ್ ಥೋಳಕ್ಲಮ್ಮಿ ನುಂಸಾ ಥೀಬ ಅಮದಿ ಪಾಖತ್ಪಗ ಲೊಯ್ನನ ಫುಕ್ ಹೋಗತ್ಲಮ್ಮಿ ಫೀಂಗಾಬೋಂಗ್ ಅಚೌಬ ಅಮ ಪೂದುನ ಕಪ್ನ ಕಪ್ನ ಲಬುಕ್ತ ಚೇನ್ಖಿರಮಿ ಮಚೇನ ತೌರಿಬ ಮತೌ ಅದು ತುಮಿನ್ನರಿಬ ಮನಾವ್ ನುಪಿನ ಇಪಾ ಪಾಖತ್ನ ಎಂಗ್ಲಮ್ಮಿ ಮಹಾಕ್ಸು ಚಿಂಗ್ನಬ ಅಮ ಯಾವುದುನ ಮಚೇಗೆ ಮತುಂಗ್ದ ತಾನರಮಿ ಲಬುಕ್ ಯೌಬದ ನೋಂಗ್ ಖರ ಖರ ಗಾಲಕ್ಲಮಿ ನುಪಿ ಅದುನ ಕಪ್ನ ಕಪ್ನ ಹಾ ತಾನ್ಫಮ್ ಕೋಮ್ ಅದುದ ಎಂಗ್ಲಮ್ಮಿ ಮಮಂಗ್ದ ಊಕಿಬದುಮಕ್ ಚುಮ್ಲಮಿ ಗಾಬೋಂಗ್ ಫಿ ಅದು ಥಾದುನ ಲಿನ್ ಮಕಕ್ ಸಿಂಗ್ ಅದು ಲೌಖತ್ತುನ ಮಫಂ ಚಾನ ಸಂಜಿಲ್ಲಮಿ ಲಿನ್ ಅದು ಖುದಕ್ತ ಹಿಂಗಲಕ್ದುನ ಮಸಕ್ ಮತೌ ಫಜಖ್ರಬ ಪಾಖಂಗ್ ಅಮ ಓಲಕ್ಲಮ್ಮಿ ನುಪಿ ಅದು ಹರಾವುನ ಕಪ್ಲಮಿ ಮಕ್ವೈ ಅನಿ ತುರೇಲ್ಗೆ ಮನಾಕ್ತ ಲಾಕ್ಲಮಿ ಇಸಿಂಗ್ ಯೌರಕ್ಪದ ನುಪ ಅದುನ ಲಿನ್ ಓಯ್ನ ತುರೇಲ್ದ ಕುಂಥಕ್ಕಿರಮಿ ನುಪಿ ಅದುಸು ತಪ್ನ ತಪ್ನ ಇಸಿಂಗ್ದ ಲಿನ್ ಅದುಗೆ ಮತುಂಗ್ ಇಂದುನ ಕುಂಥರಕ್ಲಮಿ ಗಸಾಯಿ ಮಖೈ ಎಂಗ್ಲಂಬ ಮನಾವ್ ನುಪಿನ ನುಂಸಾ ಥೀರದುನ ಮಚೇಬು ಕೌರಕ್ಲಮಿ
1: ಇಚೆ ನಂಗ್ನ ಚತ್ರವದಿ ಐದೆ ಕನಾಗಲೇ ಹೋಗನೆ ಐನ ಲಾಂಕಿವನೆ ಐವು ಗಾಪಿಯೋ ಐ ಥಂತ ಥಮಂಗನು ಇಚೆ
0: ಅಸೇ ಹಾಯ್ದುನ ಕಪ್ನ ಕಪ್ನ ಮಚೇಬು ಖಾಮ್ಜರಮಿ ಮಧುದ ಮಚೇನ ನಂಗ್ದೆ ಲಾಂದೆ ಐನ ಕನಾವುಸು ಸಾವ ಲೈತೆ ಐಗೆ ಲೈಬಕ್ತ ತಾಯ್ಬಂಗ್ ಮಪ್ಪುನ ಅಶುಮ್ನ ತಮ್ಲಂಬನೆ ಇನಾವ್ ಐದಿ ಚಲ್ಲಗೆ ಐ ಅಮುಕ್ ಮಫಾ ಮಸಿದ ಲೈನಿಂದ್ರೆ ನಂಗ್ನ ತುಂಗಿ ಪುನ್ಸಿದ ನುಂಗಾಯ್ ಯೈಫವ ಮೀ ಅಮ ಓಯ್ಗೆ ಖಲ್ಲಬದೆ ತುರೇಲ್ ಅಸಿಗೆ ಮತುಂಗ್ ಇಂದುನ ಲಾಉ ಮಸಾ ಯಾಮ್ನ ಲೋಂಗ್ಬ ಊ ಪಾಂಬಿ ಅಮ ಲೈರಂಗನಿ ಮಧುಗೆ ಮಖೋಂಗ್ದ ಫಿ ಸಾನನಬ ಪೋಚೈ ಸಿಂಗ್ ಲೈರಂಗನಿ ಮಧುಗೆ ಫೀದು ಸಾಧುನ ಲೈಥೋಉ ಅಹಿಂಗ್ದ ಊ ಅದುದ ಕಾಖತ್ಲಗ ಲೈಯು ನಂಗ್ನ ಊ ಅದು ಇಥಿಂಗ್ ಇಸಾಂಗ್ ಇಸಾಂಗ್ ಬೋಂಗ್ ಇಸಾಂಗ್ ಇಸಾಂಗ್ ಹಾಯ್ಬದಿ ಊ ನಂಗ್ ವಾಂಖತ್ಲೋ ಅಸುಮ್ನ ನಂಗ್ನ ಲಾವ್ರಬದ ವಾಂಖಲಕ್ಕನಿ ಅದುಗ ನೆಮಹನ್ನಿಂಗ್ಬ ಮತಂದ ಇಥಿಂಗ್ ಇನೇಮ್ ಇನೇಮ್ ಬೋಂಗ್ನ ಇನೇಮ್ ಇನೇಮ್ ಹಾಯ್ಬದಿ ಊ ನಂಗ್ ನೆಮ್ಥರೋ ಅಸುಮ್ನ ಹಾಯು ಮಧುದ ಲೈಬದ ನಂಗ್ಬು ಸಾ ಕೈನ ಸೋಪ ಗಮ್ಲೋಯ್ ನೋಂಗ್ ಮದಿ ನಂಗ್ಬು ಲೌಬ ಮತಿಕ್ ಮಗುನ್ ಲೈಬ ನುಪ ಅಮ ಲಾಕನಿ ಮಧುಗ ಲುಹೋಂಗೋ ಮಸಿ ಹಾಯ್ಬ ಲೋಯ್ಬದ ತುರೇಲ್ಗೆ ಇಸಿಂಗ್ ಅದು ಅಸುಮ್ ಅಸುಮ್ ಚೌಖಲಕ್ತುನ ಮಚೆ ಅದು ತುಂಜನ್ಖಿರಮಿ ನೊಂಗ್ಪೋಕ್ ಪಾಂಗ್ನ ಇಚೇಲ್ ಅದು ಮಚೆಬು ಪೂದುನ ಚತ್ಖಿರಮಿ ಇಸಿಂಗ್ ಅದು ಹಾನಗುಂ ಕರಿಮತ ತೌದನ ಅಮುಕ್ ಲೈಖಿರಮಿ ಮಂಗ್ ಹಾಗುಂ ಮನಾವ್ ನುಪಿ ಅದು ಲೈಹೌರಮಿ ಯಾಮ್ನ ಕುಯ್ನ ತುರೇಲ್ ಮಪಾಂದ ಫಮ್ದುನ ಮಚೇನ ಹೈರಂಬ ಅದು ಇನ್ಸಿರ ಇನ್ಗುಂ ಸಿರ ಖಂದುನ ಫಮ್ದುನ ಲೈರಮಿ ಅಕೋನ್ಬದ ಮಚೇನ ಹಾಯ್ಬದು ಇಲ್ಲಗೆ ಖಂದುನ ತುರೇಲ್ ಮರಿಲ್ ಇನ್ನ ಕುಂಥರಕ್ಲಮ್ಮಿ ನುಮಿತ್ ಖರನಿ ಅಹಿಂಗ್ ನುಂಥಿಲ್ ನಾಯ್ದನ ಅವಾಬ ಅಮತ್ತ ಖಂಗ್ದನ ಚಟ್ಲಬ ಮತುಂಗ್ದ ಮಚೇನ ಹೈರಂಬ ಊವದು ಫಂಗ್ಲಮ್ಮಿ ಮಧುಗೆ ಮಖೋಂಗ್ದ ಫಮ್ದುನ ಫಿ ಸಾಧುನ ಲೈರಮಿ ನುಮಿತ್ ಹೇಗ್ ತಾಬಗ ಊದ ಕಾಖತ್ಲಿ ನೋಂಗಾನ್ಬಗ ಅಮುಕ್ ಕುಂಥರಕ್ತುನ ಫಿ ಸಾಧುನ ಲೈರಮಿ ಫಿ ಅದು ಸಾಬ ಲೊಯ್ರಕ್ಲಮಿ ಹೇಗ್ ಸಚಿನ್ದುನ ಎಂಬದ ಒಂಥೋಕ್ನ ಮಸಕ್ ಮತೌ ಫಜಕ್ರಬಿ ನುಪಿ ಅಮ ಒಯ್ರಕ್ಲಮಿ ಮಚೇನ ಹೈರಂಬ ಅದು ಚುಮ್ಲೆ ಖಂದುನ ಮಾಬು ಲೌಬ ಮೀ ಲಾಕ್ಪ ಗಾಯ್ದುನ ಲೈರಮಿ ನೋಂಗ್ಮದಿ ಲೈಬಾಕದುಗೆ ನಿಂಥೌ ಮನಾಯ್ ಮಯಾಮ್ ಅಮ ಹಿ ಸಾನನಬ ಊ ಥಿಬ ಲಾಕ್ಪದ ಮಫಂ ಅದು ಯೌರಕ್ಲಮಿ ಮಸಕ್ ಮತೌ ಫಜಕ್ರಬಿ ನುಪಿ ಅಮ ಅಸುಪ್ಪ ಸಾ ಕೈನ ಥಲ್ಲಬ ಉಮಂಗ್ ಅದುದ ಲೈರಂಬ ಊಬದ ನಿಂಥೌ ಮನಾಯ್ ಸಿಂಗ್ ಅದು ಗಕ್ಪ ಅಮದಿ ಕೀಬನ ಖಂ ಥೆಂಖಿರಮಿ ನಿಂಥೌ ಮನಾಯ್ ಸಿಂಗಿ ಮರಕ್ತ ಮಿಕಿ ಲಾಯ್ಕಿದಬ ಖರ ಯೌರಂದುನ ಲಾಯ್ ಒಯ್ರೆ ಫಾರಸಿ ಮೀ ಒಯ್ರೆ ಫಾರಸಿ ಅದುಗ ನಿಂಥೌದ ಕತ್ತುನ ಮನಾಲೋರುಸಿ ಐಕೋಯ್ ಮೀ ಅಸೊಕ್ ಯಾಂಬಸಿಬು ಅಸುಮ್ನ ಹಾಯ್ದುನ ನುಪಿ ಅದು ಫಾನನ ಬಹುತ್ನರಮಿ ನುಪಿ ಅದುಗಿ ಮತಿಕ್ ಮಯಾಯ್ನ ನಿಂಥೌ ಮನಾಯ್ ಸಿಂಗ್ನ

ಇಚಾದ ಕಾಪಿರೋ ಡಾಕ್ಟರ್ನ ಅದುದಿ ನಹಕ್ತಿ ಸೀಬ ತಾವನಿ ಮಚಾಬು ನುಂಗ್ಶಿಬಗಿ ಪನ್ಖೈ ಲೈತ್ರಬ ಮಪ ಅದುನ ಪುಮ್ಮಂ ಮಮ್ಲಬ ಮೈಥೋಂಗ ಲೊಯ್ನನ ಕಾಯ್ತಿ ಡಾಕ್ಟರ್ ಐ ಸಿಜರಗೆ ಮಾಗಿದಿ ಪುಂಶಿ ಸಾಂಗ್ನ ಹಿಂಗ್ಬ ಯಾರಿ ನುಪ ಅದುನ ಹೈರಮಿ ಥಮೊಯ್ ಮನುಂಗ್ದದಿ ಕಪ್ಲಿ ಮಪ ಅದುನ ಇಬುಂಗೊ ನಹಕ್ನ ಕರಿಗಿ ಮಥುಂ ಹುಕ್ತಬ ಲಂಚತ್ ಚತ್ಲುಬನು ಇಪಾನ ವಾನ ನಹಾಕಿ ಖನ್ನ ಹೊತ್ನಜರಕ್ಪ ಅಸಿ ಮಸಿ ಥೋಕ್ನಬರ ಮಸಿ ಹಾಯ್ರಗ ಮಪ ಅದು ತೆಂಗ್ಥಾಕಿ ಲೇಬ್ನರಬ ನುಮಿತ್ ಅದುದ ಫಮುಂಗಮದ ಮಚಾನಿಪ ಹಿಪ್ಹಲ್ಲಗ ಅತೋಪ ಫಮುಂಗಮದ ಥಂಗ್ನನ ಮಪ ಅದು ಹಿಪ್ಲಮಿ ಮಚಾನಿಪಾಗಿ ಫತ್ತಬ ಇ ಅದು ಮಪಾನ್ದ ತಪ್ನ ತಪ್ನ ಚಿಂಗ್ಥೋಕ್ಲಮಿ ಅದುಗ ಮಪಾಗಿ ಅಫಬ ಅಸೇಂಗ್ಬ ಇದುನ ಮಚಾದ ತಪ್ನ ತಪ್ನ ಮಹುತ್ ಸಿಂಧುನ ಕಪ್ಸಿಲಮಿ ಮಚಾಗಿ ಪಾಂಗಲ್ ತಪ್ನ ತಪ್ನ ಕನ್ಖದ ಇ ಮಪಾನ ಅಸುಮ್ ಅಸುಮ್ ಸೊಂಥರಕ್ಲಮ್ಮಿ ಫತ್ತಬ ಇ ಅದು ಲೋಯ್ನಮಕ್ ಚಿಂಗ್ಥೋಕ್ರಬ ಮತುಂಗ್ದ ಮಚಾದು ಅನೌಬ ಥವಾಯ ಮ ಫಂಗ್ಬಗುಂ ಹಿಂಗತ್ಲಮ್ಮಿ ಮಚಾನ ಪುಂಹಿಂಗ್ ಹಿಂಗತ್ಲಕ್ಪದ ಮಪ್ಪಾಗಿ ಥವಾಯದುನ ಹಕ್ಚಾಂಗ್ ಥಾದೋಕಿ ಗೈಹಾಕಿ ಮತುಂಗ್ದ ಮಚಾನ ಹೊಗತ್ಲಕ್ಪದ ನಕಲ್ಗಿ ಫಮುಂಗ್ ಅದುದ ಫೀನ ಕುಪ್ತುನ ಲೈರಿಬ ಅದು ಊಬದ ಡಾಕ್ಟರ್ ಮಹಾಕಸಿ ಅನಾಬರ ಕರಿ ಒಯ್ನ ಗಮ್ದಬನೋ ಹಂಗ್ಬದ ಡಾಕ್ಟರ್ನ ವಾ ಅಮತ ಗಾಂಗ್ದನ ಮಪಾನ ಪಿರಂಬ ಚಿಥಿ ಅದು ಸಿನರಮಿ ಇಪಾಗಿ ಬುಂಗೋ ಅಹಿನ ನಹಾಕ್ಪು ಅಸುಕ್ಕಿ ಮತೇಕ್ ನುಂಗ್ಶಿ ಕರಿಗಿದಮಕ್ ನಹಾಕ್ನ ಗೌಸಿನಬ ಮಿ ಅಮ ಉಯಿರಗ ಹಲಕ್ಪನು ಇಪಾಗಿ ಥಮೊಯ್ದಿ ಕಾಯಿರೆದು ಅಯ್ನ ನಹಾಕಿದಮಕ್ ಕಥೋಕ್ತುನ ಲಾಕ್ಪ ಅಮದಿ ನಹಾಕ್ಪು ಅಫಬ ಒಯ್ಹನ್ಬ ಪಾಂಬದು ನಸಿಸು ನಹಾಕ್ಪು ಹಿಂಗ್ನನಬಗಿದಮಕ್ ಅಹಿಗಿ ಹಕ್ಚಾಂಗ್ದ ಚೇಲಿಬ ಇ ಅಸಿ ಲೊಯ್ನಮಕ್ ಪೀರಗಿ ಲೇಪ್ತುನ ಪುನ್ಸಿಸೆ ಕಥೋಕ್ಲಬನಿ ನಹಾಕ್ ಅಯ್ನ ಪಾಮ್ನ ನಿಂಗ್ಜಬ ಅಫಬ ಮಿ ಅದು ಅಮುಕ್ತದಿ ಒಯ್ರಊಕೋ ಮಪಾಗಿ ಚಿಥಿಯದು ಪಾರಗ ಮಹಾಕ್ ಓ ಖೋಂಗ್ನ ಕಪ್ತುನ ಇಪ ಅಹಿ ಅಮ್ಲಾಲೆ ಹಾಯ್ನ ಹಾಯ್ಜಗಿ ಮಚಾ ಒಯ್ಬ ಸಿಂಗ್ ಅಥೀಬ ಫಜಬ ಥೀದನ ಮಪಾಬು ನುಂಗ್ಶಿಬಗಿದಮಕ್ ಚಾದ್ರಬ ಮಪಾಗಿ ಜಕೆಟ್ ಲಿಟ್ಲಿಬ ಮಚಾ ಅಮ ನಹಾಕ್ ಒಯ್ರಿಬರ ನತ್ರಗನ ಮಪಾಗಿ ಈ ತಾಹಂದುನ ಅವಾಬ ಪೀರಿಬ ಮಚಾ ಅಮರ ಮಾಲೇಮ್ದ ಮಪಾಗಿ ನುಮಿತ್ ಹಾಯ್ದುನ ಚಹಿ ಖುದಿಂಗಿ ಜುನ್ ಥಾದ ಪಾಂಗ್ಥೋಕ್ಲಿಬ ಅಸಿನ ಕಾಯ್ನರಬ ಮಪಾ ಮಚಾ ಲಾಬ್ನರುರಬ ಮಪಾ ಮಚಾ ತೋಖಾಯ್ರುರಬ ಮಪಾ ಮಚಾ ವಾಖಲ್ ಲಂಫಾಂಗ್ನರುರಬ ಮಪಾ ಮಚಾ ಅನಿಗಿ ಮರಕ್ತ ನುಂಶಿನಬ ಪುರಗ್ನಬಗಿ ಖುದೊಂಚಾಬ ಅಮದಿ ಶುಂ ಶೋಯ್ ಶೋಯ್ದನ ಪೀರಿ ಮಪಾ ಮಮ ಒಯ್ಬಗಿ ಇಕಾಯ್ ಖುಮ್ನಬ ಮಪಾ ಅಮನ ಖುನಾಯ್ದ ಲೌರಿಬ ಥೌದಾಂಗ್ ಕಯಾ ಅದುಗಿದಮಕ್ ಮಖೋಯ್ಬು ಹರಾವು ತಯಾಂಬಗ ಲೊಯ್ನನ ಥಗತ್ಪ ಫುಂಗ್ದೋಕ್ಪ ನುಂಗ್ಶಿಬ ಉತ್ಪ ನುಮಿತ್ನಿ ನುಮಿತ್ ಅಸಿ ಖಕ್ತದ ಮರಿ ಫನಬಗಿ ವಖಲೊಂದಿ ನತ್ತೆ ಮಪಾಗ ಮಚಾನುಪಿಗ ಲೈನಬ ನುಂಗ್ಶಿ ಮರಿನ ಹೇನ ಚೇತ್ಪಗುಂ ಗಸಿದಿ ತಾಯ್ಬ ಗಸಿದ ಗಾಂಗ್ನ ಸಕ್ನರಿ ಮಿರಂದಸು ಐಖೋಯ್ ಸ್ವಾಯ್ದಸು ಚುಮ್ದಪಸು ಯಾವರಂಗನಿ ಕನಾಗುಂಬಗಿ ಇಮುಂಗ್ದದಿ ಅದುಮಕ್ಪು ಇಫೋಂಗ್ ಫೋಂಗ್ನ ಊರಿಬ ಮರುವಿನ ಐಖೋಯ್ಗಿ ಖುನಾಯ್ದ ಲೈರಿಬ ಮಪಾ ಅಮದಿ ಮಚಾನುಪಾಗಿ ಮರಿಸಿನಿ ಅಂಗಾಂಗ್ ಒಯ್ರಿಂಗೈದ ತೋತ್ನ ತಿನ್ನನ ನಗ್ನನ ಲೈರಂಬ ಅದು ಕರಿಗಿನೋ ಸರೆ ಫಾರಕ್ಲಬ್ಬ ಮತುಂಗ್ದ ಮಪಾ ಮಚಾ ಲಂಬಿ ಥೈನಬದ ಮಸಕ್ ಖಂಗ್ನದಬಗುಂ ಕೌನದಬಸು ಊರಿ ಮಾನ ಚತ್ಲಿಬ ಲಂಬಿದ ಮಪಾ ಲಾಕ್ಲೆ ಊರಬದ ಥೈನದನಬ ಲಂಬಿ ಅತೋಪ್ಪ ಥೀದುನ ಚತ್ನಬಸು ಯಾವ್ರಿ ನಹಾಕಿ ಪುಂಶಿದ ಮಸಿ ಥೋಕ್ತಬರ ನೋಕ್ನಿಂದ್ರನೆ ಹೌಜಿಕಿ ಖುನಾಯ ಅಸಿಗಿ ಮಚ್ಚತ್ಸಿಬು ಮಸಿನದಿ ಅಫಬ ವಾಹೈ ಫನಯಾಮ್ನ ಹಾಯ್ನಿಂಗ್ಬ ಲೈರಗಸು ಫೋಂಗ್ದೋಕ್ಪ ಗಮ್ದನ ಅದುಂ ಲೈಕೆಬ ತಾವನಿ ವರಿ ಸಾಬದ ಲಾಯ್ನ ಥೋಕ್ಲಗಸು ತಸೇಂಗ್ನ ಥಬಕ್ ಒಯ್ನ ಪಾಂಗ್ಥೋಕ್ಪದದಿ ಅರಾಯ್ಬ ಅಮದಿ ಒಯ್ದಿ ಮಚಾ ಒಯ್ಬಸಿಂಗ್ನ ಹೈನಿಂಗ್ಲಗ ಗಸಿ ಫಾವುದ ಹೈದೋಕ್ಪ ಗಮ್ದನ